ಈ ಡೋರೆ ನಿಮಾಮಿಯ ಈ ರೀತಿಯಲ್ಲಿಗೆ ಕಾಷ್ಟಕ ಓ ಮಿಹಿ ಕಾತಟ ಅಮಾದಹರ ಎದಹಲಿನಿ ಬಿಂದು ಬಿಂದು ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿಂ ದೊರ ಅತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕಪ್ನವ ಒಬ್ಬ ದಿಮಿತು ರೇಡಿಯೋವ

ರಿವ್ಯೂವಾಲಾ ಕೆವಿನ್ ನೆಗ್ಗಿನ ಕುಮಾರಿ ಕೌರುದು ಈ ಪದ ರಚನೆಯ ಸಹ ಸಂಗೀತ ನಿರ್ಮಾಣ ಗರು ಬರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

0: ಸಾಫ್ಟ್ ದಾವ್ ನಾಶೊಂಡ್, ನಾಶೊಂಡ ದಾವ್ ಸಲ್ಮೊಂಡ್, ಸಲ್ಮೊಂಟ ದಾವ್ ರಾಹಾಪ್ಗಿನ್ ಬೋವಾಸ್ದ, ಬೋವಾಸ್ಟ ದಾವ್ ರೂದ್ಗಿನ್ ಓಬಿದ್, ಓಬಿಟ್ಟ ದಾವ್ ಜೆಸ್ಸೇದ, ಜೆಸ್ಸೇಟ ದಾವ್ ದಾವಿತ್ ರಜದ ಉಪನ್ನೋಯ. ದಾವಿತ್ ರಜರ ದಾವ್ ಉರಿಯಾಗೆ ಭಾರ್ಯಾವ ವೀಸಿಟಿ ಸ್ತ್ರೀಯಗಿನ್ ಸಲಮೊಂಡ್, ಸಲಮೊಂಟ ದಾವ್ ರೆಹೋಬೋವಂದ್, ರೆಹೋಬೋವಂಟ ದಾವ್ ಅಬಿಯಾದ್, ಅಬಿಯಾಟ ದಾವ್ ಆಸಬ್ದ, ಆಸಪ್ಟ ದಾವ್ ಜೆಹೋಶಾಪಾದ್, ಜೆಹೋಶಾಪಾಟ ದಾವ್ ಜೋರಾಮ್ದ, ಜೋರಾಮ್ಟ ದಾವ್ ಉಷ್ಯಾದ್, ಉಷ್ಯಾಟ ದಾವ್ ಜೋತಾಮ್ದ, ಜೋತಾಮ್ಟ ದಾವ್ ಆಹಸ್ದ, ಆಹಸ್ಟ ದಾವ್ ಹೆಸಕಿಯಾದ್, ಹೆಸಕಿಯಾಟ ದಾವ್ ಮನಸ್ಸೇದ, ಮನಸ್ಸೇಟ ದಾವ್ ಆಮೋಸ್ದ, ಆಮೋಸ್ಟ ದಾವ್ ಜೋಸ್ಯಾದ್. ಬಬಿಲೋನಿಯಟ ವಿಪ್ರವಾಸ ಗತವೀಮ ಸಿದು ಮೇಘಾಲಯದಿ ಜೋಸಿಯಾಟ ದಾವ್ ಜೆಕೋನಿಯಾದ್, ಒಹುಗೆ ಸಹೋದರಯೋದ ಉಪನ್ನೋಯ. ಬಬಿಲೋನಿಯೇ ವಿಪ್ರವಾಸೇನ್ ಪಸು ಜೆಕೋನಿಯಾಟ ದಾವ್ ಶೆಯಲ್ತಿಯಲ್ದ, ಶೆಯಲ್ತಿಯಲ್ಟ ದಾವ್ ಸೆರುಬಾಬಿಲ್ದ, ಸೆರುಬಾಬಿಲ್ಟ ದಾವ್ ಅಬಿಯುದ್, ಅಬಿಯುದ್ಟ ದಾವ್ ಎಲಿಯಾಕಿಮ್ದ, ಎಲಿಯಾಕಿಮ್ಟ ದಾವ್ ಆಶೋರ್ದ, ಆಶೋರ್ಟ ದಾವ್ ಸಾಧುಕ್ದ, ಸಾಧುಕ್ಟ ದಾವ್ ಆಕೀಮ್ದ, ಆಕೀಮ್ಟ ದಾವ್ ಎಲಿಯುದ್, ಎಲಿಯುದ್ಟ ದಾವ್ ಎಲೆಯಾಸರ್ದ, ಎಲೆಯಾಸರ್ಟ ದಾವ್ ಮತ್ತಾಂದ, ಮತ್ತಾಂಟ ದಾವ್ ಜಾಕೋಬ್ದ, ಜಾಕೋಬ್ಟ ದಾವ್ ಮರ್ಯ ತುಮಿಗೆ ಪುರುಷ್ಯಾವು ಜೋಸೆಬ್ದ ಉಪನ್ನೋಯ. ಮರ್ಯ ತುಮಿಗೆನ್ ಕ್ರಿಸ್ತುಸ್ ನಮ್ಮು ಜೇಸುಸ್ ವಹನ್ಸೆ ಉಪನ್ಸೇಕ. ಮೆಸಿ ಆಬ್ರಹಂ ಪಟನ್ ದಾವಿದ್ದಕ್ವ ಪರಂಪರಾ ಸಿಯಲ್ ದಸ ಸತರಗಿ. ದಾವಿದ್ ಪಟನ್ ಬಬಿಲೋನಿಯೇ ವಿಪ್ರವಾಸ ಗತವೀಮ ದಕ್ವ ಪರಂಪರಾ ದಸ ಸತರಕಿ. ಬಬಿಲೋನಿಯೇ ವಿಪ್ರವಾಸ ಗತವೀಮೆ ಕಾಲೇ ಪಟನ್ ಕ್ರಿಸ್ತೂನ್ ವಹನ್ಸೆ ದಕ್ವ ಪರಂಪರಾ ದಸ ಸತರಕಿ. ಯೇಸುಸ್ ಕ್ರಿಸ್ತೂನ್ ವಹನ್ಸೆಗೆ ಉಪತ ಸಿದುವುಯೇ ಮೆಸೆಯ. ಉನ್ವಹನ್ಸೆಗೆ ಮ್ಯಾನ್ಯನ್ನು ಮರ್ಯತುಮಿ ಜೋಸೆಫ್ಹ ವಿವಾಹಗಿವಿಸಗೆನ ಸಿಟಿಯದಿ ಔನ್ ಎಕ್ವನ್ನ ಪೆರ ಶುದ್ಧಾತ್ಮ್ಯಾನನ್ ಅನುಹಸಿನ್ ಆ ಗ್ಯಾಪ್ ಗೆನ ಸಿಟಿನ ಬವ ದನಗನ್ನಾಲದಿ. ಅಗೆಯ ಸ್ವಾಮಿ ಪುರುಷ್ಯಾವನ ಜೋಸೆಫ್ ಸತ್ಪುರುಷೇಗು ಉಬೆವಿನ್ ಅಯ ಪ್ರಸಿದ್ಧಿಯೇ ನಿಂದಾವಟ ನುಪಮುನುವನ ಅದಹಸಿನ್ ರಹಸಿನ್ ಅಯ ಅತ್ತರ ದಮನ್ನ ಸಿತಾಗತ್ತೇಯ. ಎಹೆತ್ ಓಹು ಮೇ ಕಾರಣೇ ಗನ ಕಲ್ಪನಾ ಕ್ರಮಿನ್ ಸಿಟಿಯದಿ ಸ್ವಾಮಿನ್ ಮಹನ್ಸೇಗೆ ದೂತೆಯ ಸಿಹಿನೇಕಿನ್ ಓಹುಟ ದರ್ಶನೇವಿ
1: ದಾವಿದ್ಗೆ ಪುತ್ ಜೋಸೆಫ್ ಒಬೆ ಬಿರಿಂದವನ ಮರಿಯಾ ಪಾವಾಗನಟ ಬಿಯನೋ ಅನ್ನ ಮಂದ ಆ ಗ್ಯಾಬ್ಗೆನ ಅತ್ತೆ ಶುದ್ಧಾತ್ಮ್ಯನನ್ ಅನುಹಾಸಿನಿ ಆ ಪುತೆಕು ಬಿಹಿಕರನ್ನಿಯ ಉನ್ವಹನ್ಸೇಟ ಜೇಸುಸ್ ಯನ ನಾಮಿಯ ತ್ಯಬಿಯುತುಯ ಮಂದ ಸಿಯ ಸೆನಗ ಓನ್ಗೆ ಪಾಪೋಲಿನ್ ಮುದಾಲನ್ನೇ ಎತುಮಾನೋಯ.
0: ಮೇ ಸಿಯಲ್ಲ ಸಿದುವುಯೇ ಸ್ವಾಮಿನ್ ವಹನ್ಸೆ ದಿವಸಿವರ್ಯಾಲವ ಕಿಯವು ಕೀಮ ಇಟುವನ ಪಿನಿಸೆಯ. ಎನಂ
2: ಮೆನ್ನ ಕನ್ಯಾವ ಗದ್ಗೆನ ಪುತೆಕು ಭೀಕರನ್ನೀಯ ಉನ್ ವಹನ್ಸೀಟ್ ಇಮ್ಮಾನ್ವೆಲ್ ಯನ ನಾಮೆಯ ಥಬನು ಎತ
0: ಯನ್ವಿಯ. ಏ ನಾಮೆಯ ಅರ್ಥ ನಮ್ ದಿವ್ಯನ್ ವಹನ್ಸೆ ಅಪ ಸಮಗೆಯ ಯನುಯ್. ಜೋಸೆಫ್ ನಿಂದಿನ್ ಅವಧಿ ಊವಿಟ ಸ್ವಾಮಿನ್ ವಹನ್ಸೆಗೆ ದೂತೆಯ ಓಹುಟ ಅನುಕಲೆಸ ಸಿಯ ಬಿರುದ ಕೆಂದಾಗಿನ ಗಿಯೇಯ. ಏತ್ ಆಯಟ ಪುತ್ರಿಯ ಲಬೆನ ತುರು ಓಹು ಆಯ ಸಮಗ ಸಹವಾಸೆ ನೊಯ್ದಿನಿ. ಓಹು ಉನ್ವಹನ್ಸೆಟ ಯೇಸು.

ರಿದ್ದಿಬಲಾ ಗೆಬಿನ್ ನೆಗೆನ ಕುಮರಿ ಕೌರುದು ಗೀಪದ ರಚನೆಯ ಸಹ ಸಂಗೀತ ನಿರ್ಮಾಣ ಗರು ಬರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

ನೋ ಮಾಗೆ ಸಿಯಲು ಪಾಪ ಕಮಾಕರಣ ಸೇಕ ಮಾಗೆ ಸಿಯಲು ರೋಗ ಸುವಕರಣ ಸೇಕ ಮಾಗೆ ಜೀವಿತಯ ಪಾತಾಲೇನ್ ಮುದಾಲನ ಸೇಕ ಪ್ರೇಮಯ ದಯಾವ ನೆಮತಿ ಕಿರುಳೇನ್ ಮಾ ಸರಸನ ಸೇಕ.

ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾದಿ ಅನಂತವು ದೇವಿಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಗೆ ಶ್ರೀಕುಮಾರಯಟೊಬಿನ ವಾಸಸ್ಥಾನ ಅಕ್ವನಲೆಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುರು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಅನವರ್ತ ಮರ್ನೇನ್ ಗೆಲವೇಮ ಸೆಲಸೋ ಮೆನವ ಮೇಕೀದೇ ಅಪಗೇ ಸ್ವಾಮಿಯೋ ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಆಜ್ಞಾ ಕರಾಮ ಸರ್ವಬಲಧಾರಿಯು ಅನಾತಿ ಅನಂತವು ದೇವಿಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಾಟೊಬಿನ ವಾಸಸ್ಥಾನಯಾಕ್ ವನಲೆಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟೆ ದೆನ್ನಾವ್ ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೇಮ ಸೆಲಸುವ ಮೆನವ ಮೇಕೀದೆ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸಹಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಆಜ್ಞಾ ಕರಾಮಹ. ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ. ಅಪಸತರು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸ್ಸು ಮೆನವ. ಮೇಕೀದೆ ಅಪಗೆ ಸ್ವಾಮಿಯು ಜೇಸು ಕ್ರಿಸು ಸುಹಾಸೆಯು ದಿಸಾಮ ಅಪಟ ಲಭೇವಾ. ಆಮೇನ್.